ಶಿವಕೃಪೀ ಚಂದ್ರ ಸರ್ವತ್ರ ವಂದತೆ. ಆದರಣೀಯ ಮಹಾನುಭಾವ ಮಾನವ ಧರ್ಮ ಸಂದೇಶ ಲೀರ ಮಹಾತ್ಮಾ ಚಾಮರಾಜಿ ಉಪಸ್ಥಿತ ಭಯಸು ಸಬಲೆ ನಮಸ್ಕಾರ. ಜಯ ಶ್ರೀ ಸಚ್ಚಿದಾನಂದ ರಾಜ ತಪೇ ಹಜುರ ಹಮೀ ಹರ ದಿನ ಹಮೀ ಬಿಹಾನ್ ಬ್ರಹ್ಮ ವೇಲಾ ತಸಮಯ ಭಜನ್ ಕೀರ್ತನ್ ಮತ್ಲಬ್ ಹಮೀ ಪ್ರವಚನ್ ಶ್ರವಣ ಗರ್ಚ ಯೋ ಹಾಮ್ರೊ ಮಾನವ ಚೋಲಾಕೋ ಸಬೈಭಂದಾ ಠುಲೋ ಉಪಲಬ್ಧಿ ಹೋ. ತ್ಯಸೈಲೆ ಜ್ಞಾನೀ ಸಂತಹರುಲೆ ಸಂಜಾಉನುಹುನ್ಛ ಏತನ್ ಕಾಂಚಾ ಕುಂಭಥಾಲೆ ಚಲೆ ಥೆ ಸಾಥ ಟಪ್ಕಾ ಲಾಗಿ ಟುಟಿಯಾ ಕಛಿನ ಆವೇ ಹಾತ್ ಭನೇರ ಸಂಜಾಕೋ ಛ ಯೋ ಶರೀರ ಎಡಾ ಕಚ್ಚಾ ಘಡಾಕ ಸಮಾನ ಹೋ. ಕತಿಕೇರೆ ಕಾಂ ಠೊಕ್ಕರ್ ಲಾಗ್ಛ ಕೆ ಥಾಹುದೈನ ತರ ತ್ಯೋ ದಿನ ಆಉನು ಭಂದಾ ಪಹಿಲೈ ಹಜುರ ಹಾಮಿಲೆ ಆಫ್ನೋ ಆತ್ಮಕೋ ಉನ್ನತಿ ಆತ್ಮಕೋ ಸದ್ಗತಿ ಆತ್ಮಕೋ ಮನಕೋ ವಿಕಾರ ಹೆರ್ಲೈ ಫ್ಯಾಂಕ್ನೆ ಕೋಶಿಶ್ ಗರ್ಛೌ ಭನೆ ಎವಟೈ ಮಾತ್ರ ಸಾಧನ ಹೋ ಭಗವಾನ್ಕೋ ನಾಮ. ಸಾಬುನ್ ಶರೀರಲೆ ಕಪಡಾಕೋ ಮೈಲಾ ಧುನ ಸಕ್ಚೌ ಶರೀರಕೋ ಮೈಲಾ ಧುನ ಸಕ್ಚೌ ಪಸಿನಾಹರುಲೈ ತಾಪಹರುಲೈ ಖತಮ್ ಗರ್ನ ಸಕ್ಚೌ ತರ ಮನಕೋ ತಾಪ ಮನಕೋ ಅಶಾಂತಿಲೈ ಚಾಹಿಂ ಸಾಬುನ್ ಪಾನಿ ಸರಫ ಶ್ಯಾಂಪೋಬಾಟ ಹುನೆವಾಲಾ ಛೈನ. ಉಸಲೈ ಸಫಾಯಿ ಗರ್ನಕೋ ಲಾಗಿ ಮನಕೋ ತಾಪ ವಿಕಾರ ಅಶಾಂತಿ ಟೆನ್ಷನ್ ಲೈ ಖತಮ್ ಗರ್ನಕೋ ಲಾಗಿ ಹಜುರ ಹಾಮಿಲೈ ಭಗವಾನ್ಕೋ ನಾಮ ರೂಪಿ ಸಾಬುನ್ಕೋ ಅವಶ್ಯಕ ಪರ್ದಛ. ಭಗವಾನ್ಕೋ ನಾಮ ರೂಪಿ ಸರಫಕೋ ಅವಶ್ಯಕ ಪರ್ದಛ. ಭಗವಾನ್ಕೋ ನಾಮ ರೂಪಿ ಪಾನಿಕೋ ಅವಶ್ಯಕ ಪರ್ದಛ. ಯೋ ತೀನ್ ಚೀಜಲೆ ಮಾತ್ರೈ ಬಾಹಿರಕೋ ಕಪಡಾ ಸಫಾಯಿ ಹುಂಛ ಬಾಹಿರಕೋ ಘರ ಸಫಾಯಿ ಹುಂಛ ನಿ ಭಿತ್ರಕೋ ಘರ ಭಿತ್ರಕೋ ಕಪಡಾ ಲಾಗಿ ಸಫಾಯಿ ಗರ್ನೆ ಭಗವಾನ್ಕೋ ಕೇವಲ ಎಟಾ ನಾಮ ಮಾತ್ರೈ. ತ್ಯಸೈಲೆ ಸಂತರೆ ಸಂಜಾಉನುಹುನ್ಛ ನಾಮ ಲಿಯಾ ತಿನ್ ಸಬ ಲಿಯಾ ಸಕಲ ವೇದ ಕಾ ಭೇದ ಬಿನಾ ನಾಮ ನರ್ಕೈ ಪಡಾ ಪಡತೌ ಚಾರೋ ವೇದ. ಚಾರವೇ ಛೇ ಶಾಸ್ತ್ರ ಅಠಾರಹ ಪುರಾಣ ಚೌಸಠ ಗೀತಾ 108 ಉಪನಿಷದ್ ಹಮಿಲೆ ಸಬೈ ಪಡೆರ ಕಂಠಸ್ಥ ಗರ್ದಿಯು ತರ ನಾಮ ಛೈನ ವನೆ ತ್ಯೋ ಸಬೈ ಅಧುರು ಬತಾಕು ಛ. ಜಸರಿ ಹಮಿಲೆ ಡಿಗ್ರಿ ಲಿಯು ಸರ್ವಪ್ರಥಮ ಹಜಿನ ಹಮಿಲೆ 1-2-3 ABC ಕ ಖ ಗ ಹಮಿಲೆ ಅವಶ್ಯ ಪಡಿಯು ಹೋಲಾ ಹಮಿಲೈ ಗುರು ಹರ್ರೆ ಭೌತಿಕ ಗುರು ಹರ್ಲೆ ಪಡಾವನು ಭಯಲಾ ಟೀಚರ್ ಹರ್ಲೆ ಪಡಾವನು ಭಯಲಾ ತವ ಹಮಿಲೈ ಜ್ಞಾನ ಭಯೋ. ವಾನ್ ಲೇಖೆ ಬಿಚಿ ಜೀರೋ ಲೇಖನು ಪರ್ಚ ಅವ ವಾನ್ ಲೇಖಿಚಿ ವಾನ್ ಮಾತ್ರ ಲೇಖಿನಿ ವಾನ್ ಕೋ ವಾನ್ ಭಯೋ ಜೀರೋ ಲೇಖಿ ಬನೆ ತೆಸ್ಮಾ 10 ಭಯೋ. ದುಇಟಾ ಜೀರೋ ಹಲಿ ಬನೆ 100 ಭಯೋ. ತಿಂಟಾ ಜೀರೋ ಹಲಿ ಬನೆ 1000 ಭಯೋ. ತೆಸರಿ ನೈ ಚಾರೋಡಾ ಜೀರೋ ಭಯೋ ಹಲಿ ಬನೆ ಕಿವೆ ಲಾಖ ಭಯೋ. ತೆಸರಿ ನಿ ಏಕ ಛ ಏಕ ಅಂಕ ಕೋ ಸಾಥ ಮಾ ಹಮಿಲೆ ಜೀರೋ ಲಗಾಯು ತಾ ಹಮ್ರೋ ಜೀರೋ ಕೋ ಗಿಂತಿ ರಹ್ಯೋ ದದಶ ಗುಣಾ ಬಡ್ದೈ ಗಯೋ. ತರ ಏಕಲೈ ಛೈನ ಏಕಲೈ ಲೇಖನ ಜಾನಿಯುನ ಏಕಲೈ ಲೇಖನ ಸಿಕೌನು ಭಯನ ಜೀರೋ ಮಾತ್ರ ಸಿಕೌನು ಭಯೋ ಜೀರೋ ಮಾತ್ರ ಸಿಕೌನು ಭಯೋ ಬನಿ ಹಮಿಲೆ ತೋ ಪಡೆ ಕೋ ಹಮಿಲೆ ಡಿಗ್ರಿ ಲಿನ ಸಕ್ತೈನ ತೋ ಜೀರೋ ಕೋ ಮಹತ್ವಲಾ ಬುಝ್ನ ಪನಿ ಸಕ್ದಿನ ಬುಝಾವನ ಪನಿ ಸಕ್ದಿನ ಕಿ ಜೀರೋ ಜೀರೋ ಇದೆ. ತ್ಯಸೈಲೆ ಭಗವಾನ್ ಕೋ ನಾಮ ಚೆ ಏಕ ಹೋ. ತ್ಯಸೈಲೆ ಸಂತರೆ ಸಮಜಾವನುಹುನ್ಛ ತುಮಿ ಏಕ ಹೋ ಅಗೋಚರ ಹೋ ಸಬ್ಕೋ ಪ್ರಾಣ ಕೋ ಪತಿ ಹೋ. ಭಗವಾನ್ ಏಕ ಹುನುಹುನ್ಛ ಅಗೋಚರ ಹುನುಹುನ್ಛ ಯೋ ಆಂಖಾಲೆ ದೇಖಿನು ರ ಸಬೈಕೋ ಪ್ರಾಣ ಕೋ ಭಿತ್ರ ಬಸ್ನು ಭಯಕೋ ಛ ಸಬ್ಕೋ ಪ್ರಾಣ ಕೋ ಪತಿ. ತಪೇ ಹಮೀ ಸಬೈಕೋ ಸಂಸಾರ ಭರಿ ಮಾನವ ಕೋ ಪ್ರಾಣ ಕೋ ಪತಿ ತಪೇ ಹಮೀ ಭಿತ್ರ ಬಸ್ನು ಭಯಕೋ ಛ. ಜಸರಿ ಎವಡ ಆಮ ಕೋ ಫಲ ಲಾಯ ಲಿಂಚೌ ಸ್ವಾದ ಛ ತರ ತೇಸ್ಕೋ ಗುದಿ ತೋ ಫಲಾವನೆ ಸಕ್ತಿ ಕೆ ಮಾಛ ತೋ ಬ್ಯೂ ಮಾಛ.